ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಆಂತರಿಕ ಕರ್ನಾಟಕ, ಮಧ್ಯಪ್ರದೇಶ, ವಿದರ್ಭ, ಉಪ ಹಿಮಾಲಯಿ, ಪಶ್ಚಿಮ ಬಂಗ, ಸಿಕ್ಕಿಂ ರಾಜ್ಯು ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ವಿಭಾಗೇನ ಪೂರ್ವಾನುಮಾನಿತಂ. ಅಂಡಮಾನ್ ನಿಕೋಬಾರ್ ದ್ವೀಪೇಷು ಆಂಧ್ರಪ್ರದೇಶೆ, ಗಾಂಗೇಯ ಪಶ್ಚಿಮ ಬಂಗ ಪ್ರದೇಶೆ, ಅರುಣಾಚಲ ಪ್ರದೇಶೆ, ಅಸಮ ರಾಜ್ಯೆ, ಮೇಘಾಲಯೆ, ಛತ್ತೀಸ್ಗಢೆ, ನಾಗಾಲ್ಯಾಂಡೆ, ಮಣಿಪುರೆ, ಮಿಜೋರಂ ರಾಜ್ಯೆ, ತ್ರಿಪುರಾ ರಾಜ್ಯೆ ಚ ಅಗ್ರಿಮೇಷು ತ್ರಿಷು ಚತುರ್ಷು ದಿನೇಷು ಮೇಘಗರ್ಜನೇನ ಸಹ ವಿದ್ಯುದ್ಯೋತನಂ ಝಂಝಾವಾತಃ ಚ ಭವಿಷ್ಯತಿ ಇತ್ಯಪಿ ವಿಭಾಗೇನೋಕ್ತಂ. ಫುಟ್ಬಾಲ್ ಕ್ರೀಡಾಯಾಂ ಸ್ಪೇನ್ ದೇಶೇನ ಗತರಾತ್ರೌ ಡಲಾಸ್ ಕ್ರೀಡಾಂಗಣೆ ರೌಂಡ್ ಆಫ್ 16 ಕ್ರೀಡಾಯಾಂ ಪೋರ್ಚುಗಲ್ ದೇಶ 1-0 ಇತ್ಯಂಕಾಂತರಾಲಿನ ಪರಾಜಿತ್ಯ ಫಿಫಾ ವಿಶ್ವಕಪ್ ಕ್ರೀಡಾಯಾಃ ಪ್ರಾಗುಪಾಂತ್ಯ ಚಕ್ರೆ ಸ್ಥಾನಂ ಸುರಕ್ಷಿತಂ. ಸ್ಪೇನ್ ಇದಾನಿಂ ಶುಕ್ರವಾಸರೆ ಲಾಸ್ ಏಂಜಲೀಸ್ ಕ್ರೀಡಾಂಗಣೆ ಯುಎಸ್ಎ ಬೆಲ್ಜಿಯಂ ವಾ ದೇಶಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.